ಕೌಂತೆಯ, ಅರ್ಜುನ, ಮೋಹಾತ್ ಅಹಂಕಾರಜನ್ಯಮೈನ ಅವಿವೇಕಂತೋ ಯತ್ ಏ ಪನಿನಿ ಕರ್ತುಂ ಚೇಯುಟಕು ನ ಇಚ್ಛಸಿ ಇಷ್ಟಪಡವೋ ತತ್ ಅಪಿ ದಾನಿನಿ ಕೂಡ ಸ್ವಭಾವಜೇನ ಜನ್ಮಸಿದ್ಧಮೈನ ಸ್ವೇನ ನೀಕು ಸಂಬಂಧಿಂಚಿನ ಕರ್ಮಣ ಕ್ಷತ್ರಿಯತ್ವರೂಪಮೈನ ಪೂರ್ವಕರ್ಮಚೇತ ನಿಬದ್ಧ ಕಟ್ಟಿವೇಯಬಡಿನವಾಡಿವೈ ಅವಶಃ ಪರವಶುಡವೈ ಕರಿಷ್ಯಸಿ ಚೇಯಗಲವು. ಸ್ವಭಾವಜೇನ ಕೌಂತೇಯ